0: It is in youth one spends time in fun and frolic.
1: ಮುದಿಮಿ ವಚಿನಯಂತ ಮುರಹರಿನಿ ತೆಳುವಕ ಅದಿ ಇದಿ ಇದೇದನ್ನಿ ಆರಟಿಂಚು.
0: In old age, he does not think of God. He goes on regretting, repenting for all that he is not in possession of.
1: ಕಾಲಮಂತೆಯು ಈ ರೀತಿ ಗಡಿಪನೇಲ.
0: Why should all the time be spent like this?
1: ಗಡಚಿಪೋಯಿನ ಕಾಲಂಬು ರಾದು ಇಕನು.
0: The time that has gone by gone will never come back.
1: ಕಲ್ಲು ತೆರಿಚೇನ ಇಕ ಮೀರು ಕಾಂಚರಯ್ಯ.
0: Open your eyes at least now and see clearly.
1: ಮುಂದು ಗತಿಯೇಮಿ ಅಲ್ಲಿ ಎವರು ತರುವಲೇರು.
0: What lies in future, what is going to happen, nobody can imagine or expect.
1: ಫೇಮಸ್ ಸ್ವರೂಪರಾದ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರಾದ
0: ಎಂಬಾಡಿಮೆಂಟ್ಸ್ ಆಫ್ ಲೈಫ್ ಸ್ಟೂಡೆಂಟ್ಸ್ ಬಾಯ್ಸ್ ಅಂಡ್ ಗರ್ಲ್ಸ್.
1: ಈ ರೀತಿ ಕಾಲಂ ಜರುಪಿದ ಮಾನವ ಜನ್ಮ ವೆಚ್ಚಿದಂತೆ ಎಂದಕೋಸ್ಕರ.
0: If we spend like this, we should put a question ourselves, why the human life is gifted to us.